ಸೇರಿ ಪಮಗಮ ತಗದರಿದ ಜಂ ಸಸ ಪಾಮ ತಗರಿಸೀಜಂ ತರಿದ ಸನಿ ಪರಿಸರಿ ಗಮತಣಕು ಪಮಗಮರಿಸ ಸಾರಿ ಪಾಮರಿದ ಜನು.